0: ಗುಲೇಗಿ ಆತ್ಮೀಯತಾ ಕಿರೋಲಿ. ದೋ ಜೂನ್ ವಿವಿಧ ಭಾರತಿ ಕೆ ಸಜೀವ ಪ್ರಸಾರಣ ಮೇ ಆಯೆಂಗಿ ಅಪ್ನೆ ಅಭಿನಯ ಸೆ ಹಮ್ ಸಬ್ಕೋ ಮೋಹಿತ್ ಕರ್ನೆ ವಾಲಿ ಮಶಹೂರ್ ಅಭಿನೇತ್ರಿ ಹಿಮಾನಿ ಶಿವಪುರಿ.
1: ನಮಸ್ಕಾರ, ಮೈ ಹೂ ಹಿಮಾನಿ ಶಿವಪುರಿ ಔರ್ ಮೈ ಆಪ್ಸೆ ಮುಖಾತಿಬ್ ಹೋ ರಹಿ ಹೂ ವಿವಿಧ ಭಾರತಿ ಕೆ ಸಖಿ ಸಹೇಲಿ ಕಾರ್ಯಕ್ರಮ ಕಿ ವರ್ಷಗಾಂಠ ಪರ್ ದೋ